ಕಾಮನೆಗಡ ಕಾಮನ ಕಹಿಯದೂರ್ ಆಪೇಯಾಪರಪಿ ಉರೇಯಂತರ್ಗಾಧ್ಯ ಸುಯಾಬ್ಜನಾಯ ನಾನುಜಾಯ ಸರ್ಪಿ ಉದಯಾವೃತಾರ ಸರ್ವಿನಯಣಿಯಾಪೇಖನುಹಾರ ಸಗಲ ಸುಭಗ್ನಿ ಜಾಕಾತನ ಆಪಣ ಜಾ ಸುಯಾಪಿ ಸುನಾಮಣ ಜಾನ ಖೇರ್ ವಿನಾಯ ಆಜ್ಞಾಕಾರಿ ಕಿ ನಿಮಾಯ ಸಬ್ ಕಹ ಮಾದ ಲೇವ ತೋರಾಯ ಜೋ ಕಿಠ ಕಹಿಣಾ ಸೋ ಆಪೇ ಕಹೇ

ಅಮೃತ ಅಮೃತ ಕರುಣಾಕೃತ ಅಕೃತ ಕೃತ ತರ್ನಿ ತರ್ಥ ಅಮೃತೇಶ್ವರ ಪರಮೇಶ್ವರ ಕೃತ ಕೃತ ಅಮೃತ ಅಮೃತ ಅಜವಾಕೃತ ಅಮೃತ ಆಮೃತ ನರನಾಯಕ ಕಲಕಾಯಕ ವಿಶ್ವಂಬರ ಕರುಣಾಲಯ ನೃಪನಾಯಕ ಸರ್ಪಾಯಕ ಪಪಂಜನ ಅರ್ಗಂಜನ ನೃಪತಾಪನ ಜಪ ಜಾಪನ ಅಕಲಂಕೀರ್ತ ಸರ್ವಾಕೃತ ಕರ್ತಾಕರ ಹರ್ತಾಹರ ಪರಮಾತ್ಮ ಸರ್ವಾತ್ಮ ಆತ್ಮ ಭಾಸ ಜಾಸಕೆ ಜಾಸ

ಸಾಸೇನಮಂಕೆ ಅಪ ಅಂಗೀಸುರುಪೇ ಅನಂಗೀ ನಾಮೇತ್ರ ಪಂಗೀತ್ರ ಕಾಲೇ ಅನಂಗೀಯ ಕಾಮೇಯ ಕಶರೀ ಶಾಂತ ಅಜಯ ಅಲಾಯ ಅಪಯ ಅಭಯ ಅಪು ಅಜು ಅನಾಸ ಅಕಾಸ ಅಗಂಜ ಅಪಂಜ ಅಲಖ ಅಪಖ ಅಗಾಲ್ ದಯಾಲೇಖ ಭೇಖ ಅನಾಮ ಅಕಾಮ ಅಗಹ ಅಟಾ ಅನಾಥೆ ಪರಮಾತೆ ಅಜೋನಿ ಅಮೋನಿ ನರಾಗ ನರಂಗೆ ನರೂಪೇ ನರೇಖೆ ಅಕರ್ಮಂಗ ಪರಮಂಗ ಗಂಜೆ ಲೇಖೆ ಭುಜಂಗ ಪ್ರಿಯಾದ ಛಂದ ನಮಸ್ತುಲ್ ಪ್ರಣಾಮೇ ಸಮಸ್ತುಲ್ ಪ್ರಣಾಸೆ ಅಗಂಜುಲ್ ಅನಾಮೇ ಸಮಸ್ತುಲ್ ನಿವಾಸೆ ನೃಗಾಮಂಗ ಬಿಭೂತೆ ಸಮಸ್ತುಲ್ ಸ್ವರೂಪೇ ಕುಕರ್ಮಂಗ ಪ್ರಣಾಸಿ ಸುಧರ್ಮಂಗ ಬಿಭೂತೆ ಸದಾ ಸಚಿದಾನಂದ ಸತರಂಗ ಪ್ರಣಾಸಿ ಕರೀಮಲ್ ಕುನಿಂದ ಸಮಸ್ತುಲ್ ನಿವಾಸಿ ಅಜಾಯ ಬಿಭೂತೆ ಗಜಾಯ ಗರಿಮೆ ಹರಿಯಂ ಕರಿಂ ಕರೀಮಲ್ ರೀಮೆ ಚತುರ ಚಕ್ರವರ್ತಿ ಚತುರ ಚಕ್ರ ಭುಗತೆ ಸ್ವಯಂ